ಮನಸ್ಸು ನೋಡಿ ಮುಂದು, ನುಬ್ಬೆಂತನಿ ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು.